ಯುಕ್ತಾಯಿ ನಿರ್ಭಯಾಯಿ ಈ ಆಧ್ಯಾತ್ಮಿಕ ಶಕ್ತಿಯ ಮಠದೆನ್ ದೆನಿನವ ಮಠದೆನ್ ಓ ನೇಮ ದಯಕ್ ಅತಹರಿನ್ನ ಪುಲುವನ್ ಮಗೇ ಜೀವಿತೇ ದೆನ್ ಇತಾಮ ಸರಳಾಯಿ ಮಗೇ ಅಡುಪಾಡು ಕಮ್ಮಟ ಪೀನವ ಖಯೇಹಿ ನೊಸನ್ಸುನ್ ನಲಿಯನ ವೇಗಯ ಮಠ ದೆನಿನವ ಎಂಗೆ ಎತ್ತುಲೆನ್ನಿನ ವೇಗಯ ಮಠ ಹೊಂದಿನ್ ದೆನಿನವ ಮಠ ಏವಾಟ ಯಟತ್ನವಿ ಪಾಲನೇ ಕರನ್ನ ಪುಳುವನ್ ಮಗೇ ಸಿತಟ ನೆಗೆನ ಸಿತುವಿಲಿ ಮಠ ಪೇನವ ಎಯಿ ಮೇ ತರಹ ಎನ್ನೆ ದೆನ್ ಮಠ ಹೇತುವನ ದೇತ್ ಪೇನವ ನಿಸಲ ಜಲಯಕ ಪತುಲ ಪೇನವ ವಗೆ ಮಗೇ ಸನ್ಸುನ್ ಮನಸಟ ಮಗೇ ಸಿತ ಮಠ ಪೇನವ ಕ್ರೋಧಯ ದಡಿ ಬವ ಕಾಮ ಆವೇಗ ಮೇ ಸಿಯಲ್ಲ ಎನ ವಿಟಮ ಮಠ ದೆನೆನವ ಏ ನಿಸಾಮ ಏ ವಾಟ ಯಟತ್ ನುವಿ ಪಾಲನೆ ಕರಗನ್ನ ಪುಳುವನ್ ದೆನ್ ಮಾ ಮೇ ಜೀವಿತ ತುಲ ಮಿಹೇವನ ಹೆಟಿ ಪೇನವ ಮಾ ತುಲ ನಿಧನ್ಗತ ಸಿಯಲು ಸಿತಿವಿಲಿ ಮಠ ಪೇನವ ಹೀನ ಮಾನೆಯಕ್ಕೆನ ವಿಟ ಮಾಯೆ ದನ್ನವ ಉಡಂಗು ಸಿತಿವಿಲ್ಲಕ್ಕೆನ ವಿಟ ಮಾಯೆ ದನ್ನವ ಮಾ ಮಠ ಯಟತ್ನೆ ಮಗೇ ಸಿತ ದೆನ್ ನಿಧಾಸ್ ಮಠ ಓ ನೇಮ ದುಃಖಕ್ ತರಾಗನ್ನ ಪುಳುವನ್ ಓ ನೇಮ ದಯಕ್ ಅತಹರಿನ್ನ ಪುಳುವನ್ ಓ ನೇಮ ಪರಿತ್ಯಾಗಯಕ್ ಕರನ್ನತ್ ಪುಳುವನ್ ಮಾ ತುಲ ಧರ್ಮೇ ಜೀವಮಾನಾಯಿ ದೆನ್ ಮಾ ವೆನಿಮ ಧರ್ಮೇ ದುಟು ಪಿರಿಸ ಸಮಗ ಮಂ ಎಕತುಯಿ ಮಾ ದೆನ್ ಸಮೂಹೇಕಟ ಐತಿ ತೆರುವನಮ ಮಾ ತುಲ ಜೀವಮಾನಾಯಿ ಮಠ ದೆನ್ ಲೋಕಯಿನ್ ಗೆಲವೆನ್ನ ಬೇ ಅಂಧ ಹಿಸ್ ಲೋಕಯ ತುಲಮ ಮಾ ಜೀವತ್ವೆನ್ನ ಓನ ಗೆಲವಿಲಯನ್ನ ಅಮುತು ತೆನಕ್ನೇ ಸೊಯಾಗಿನಯನ್ನ ವೆಹೆಸೆನ್ನ ಅಮುತು ದಯಾಕ್ನೇ ರಾಗಯ ದ್ವೇಷಯ ಮೋಹಯ ಮಾ ತುಲಮ ಎನ್ನ ಸ್ವಾಭಾವಿಕ ದೇವಾಲ್ ಏ ಗೆನ ಮಮ ದೆಂಗ್ ದೆನುವಾತ್ ಮಠ ಸಿಹಿನುವನ ತಿಯನವಾ ಮಾ ಕಿಸಿವಕಟ ವಹಲ್ ವಣ್ಣಿನೆ ಮಾ ಕಿಸಿವಕಟ ವಹಲ್ ವಣ್ಣಿನೆ ದೆನ್ ಮೇ ಆಧ್ಯಾತ್ಮಿಕ ಶಕ್ತಿಯನ್ ಸಿಟಿ ಮೇ ಮುಹುತೇ ಮಗೇ ಜೀವಿತ ಪಾರಮಿತಾವ ಮಾ ಜೀವತ್ತನ ಪರಿಸರಯಟ ಎಕ್ಕರೆನವಾ ಮೇ ರಟ ಮೇ ಉತುಮ್ ಧರ್ಮೇ ಆಭಾಸೆ ಲಭೂ ತೆನಕ್ ಅದ ಏ ಉತುಮ್ ಧರ್ಮೇ ಕಾಲಯೇ ವೆಲಿತಲಾವಟ ಯಟವೆಲಾ ಮಾ ಸಮಗ ಜೀವತ್ತನ ಜನತಾವ ವಹಲ್ಕಮಟ ಹಸುವೆಲಾ ಬಲಯಟ ದನೆಯಟ ಹಸುವೆಲಾ ಸಿಹಿನುವನ ನೆತಿವೆಲಾ ಮೇ ಪುಣ್ಯ ಭೂಮಿಯೇ ಗಸ್ವೆಲ್ ತುರುಲಿಯ ಮಹಾಪೊಲವ ಮೇ ಉತುಮ್ ಧರ್ಮೇ ಆಭಾಸೆ ಲಭಾತಿಯನ ಅಪೇ ಸಾಂಸಾರಿಕ ಜೀವಿತ ತುಲಮ ಎತೆಮ್ಮಿಟ ಅಪಿ ಮೆಹಿಮ ಮೆರಿಲ ಇಪತಿಲಾತಿಯನವ ಮೇ ಸಮಾಜ ಮಡಗುಹುರುವೆಮ ಮಟ ಪೇನವ ಮಗೇ ಸಿತ ನೆಲುಮಕ್ವಗೆ ವಿಕಸಿತವೆನ ಬಾವ ಮಟ ಪೇನವ ಮಗೇ ರಟೆಹಿ ಮಿನಿಸುನ್ ಬಲಹತ್ಕಾರೇಟ ಅಧರ್ಮೇಟ ಯಟವೆನ ವಿಟ ಅತೀತೇ ಉತುಮ್ ಮಿನಿಸುನ್ ಬಿಹಿವೆಲ ಮೇ ಸಮಾಜೇಮ ಸುವಪತ್ಕರಪು ಹೇಟಿ ಇತಿನ್ ಮಮತ್ ಮಗೇ ದೇಶಯೇ ಜನತಾವಗೇ ಯಹಪತೌ ದಿಸಾ ಮಗೇ ಜೀ